ಸಿಕ್ತ ತಗ ದುಬಕಿತ ತಗ ಘಾ ಅನದ ಧಗಿತಿಟ ಕಥಾನದ ಧಾನದ ಧರ ದರ ದರ ಧರನ್ನ ಕಿಡ್ತಗ ತಡನ್ನ ಕಿಡ್ತಗ ಧಾ ಧರ ದರ ದರ ಧರನ್ನ ಕಿಡ್ತಗ ತಡನ್ನ ಕಿಡ್ತಗ ಧಾ ದರ ದರ ದರ ಧರನ್ನ ಕಿಡ್ತಗ ತಡನ್ನ ಕಿಡ್ತಗ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಠೇ ಮಹಾರಾಜ್.

ಗದಿಗನ್ನದ ದೃಢ ಕೃತ ತೆಗೆದ ತಿಟ್ಟೆ ಕತ್ತ ತಿಟ್ಟೆ ಕತ್ತ ಗದಿಗನ್ನದ ದೃಢ ಕೃತ ತೆಗೆದ.

ಕದ್ದಾಕಿತ್ತಕತ್ತಕಿತ್ತ ಧಾನದ ಗಿತ್ತಕತ್ತ ದಿನ್ ದಿನ್ ದಿನ್ ದಿನ್ ದಗಿತ್ತಕತ್ತ ಘೇ ಘಂಕರಾನದ ಗಿತ್ತಕತ್ತ ಘೇ ಘಂಕರಾನದ ಗಿತ್ತಕತ್ತ ಕತ್ತಕತ್ತ ಘೇ ಘಂಕರಾನದ ಗಿತ್ತಕತ್ತ ಕತ್ತಕತ್ತ ಘೇ ಘಂಕರಾನದ ಗಿತ್ತಕತ್ತ ಕತ್ತಕತ್ತ ಘೇ ಘಂಕರಾನದ ಗಿತ್ತಕತ್ತ ಕತ್ತಕತ್ತ ಘೇ ಘಂಕರಾ